ಮೀಡಂಗೀತೆಯ ಲತಾ ವಾಲ್ಪೊಲಗೆ ಸುವಂಧ ಪಿರುಣು ಹಂಡೆನ್ ಸರಸನ ಮುತ್ತುಸ್ವಾಮಿಗೆ ರಿದ್ಮೆ ಜೀವಿತೆ ಗನ್ನ ದಿನೇ ದಿನೇ ಗೀತೆ ಮೇ ಗೀತೆ ಅಸು ಗಮ ಹಿತಟೆನವ ಅಪೇ ಪರ್ಣ ಸಂಗೀತೆ ಮುರುದು ಸುವೆ ಗಮೆ ಸರಳ ಸತುಟ ಸಹ ಪರ್ಣ ಕಾಲೇ ರಿದ್ಮೆಯ ಲತಾ ವಾಲ್ಪೊಲಗೆ ಹಂಡ ಮೇ ಗೀತೆಯ ದಿನ ಆಲೋಕೆ ಅಸಲಿಮ್ಮ ಆನಕ್ಕೆ ನಾಟತ್ ಹಿತರ ಲಂಗಾವೆನೋ ಸಂಗೀತೆ ಹಂಡಟ ಸರಳ ನವನ ಹಂಗೀಮ ಸತುಟಕ್ ಸಹ ಅತಿ ತೇ ರಸ್ಯಕ್ಕೆ ಕರಲದೇನೋ ಒಬೇ ದವಸಟ ಲಾವಣ್ಯ ಸುವೆಯಕ್ ಸಹ ಪರ್ಣ ರಸ್ಯಗೆನ ಮೇ ಗೀತೆ ದೆಂಗ್ ಒಬ್ಬಟ ಅಸನ್ನ ಪುಲ್ವನ್ ಲಂಕಾ ರೇಡಿಯೋ ಮಗಿ ಹೊಯ್ಟ ಹರನ್ ಸಿ ಐನ್ ಲೀಡ್ ದಸ್ ದೇನ್ ವ್ಯಾಮನ್ ಕ್ಲಾಸಿಸ್ ಅಂಡ್ ಕ್ಲಂಗ್ ಶ್ರೀಲಂಕಾ ವೀಡ ಲೆಬೆಂಡಿಕ್ ಮಾರ್ಕ್ ದಿನೇ ದಿನೇ ಗೆ ಸುಂಗನ್ ಫೋಮ್ ಐನ್ಸಿಗ ಆಟಿಗ ಲತಾ ವಲ್ಪುಲ ಓನ್ ಮುತ್ತುಸ್ವಾಮಿ ಮ್ಯೂಸಿಕಾಲಿಸ ಗೆ ಟ್ರಾಗನ್ ಪ್ರಿಂಟ್ ಐನ ಮಿಸುಂಗ್ ಔಸ್ ಲಾಸ್ಟಿಸ್ ಕೈಟ್ ನೋಟ್ಸ ಗೀಲ್ ಓನ್ ಎಸ್ ದ ಲೇಬನ್ಸ್ ಪ್ರಾಯ್ಡ್ ಲತಾ ವಲ್ಪುಲ ಸ್ಟಿಮ ಟ್ರೇಕ್ ಐನ ಬೆಸೊಂದರ ಕ್ಲಾಹೈ ಟಿ ಸಪೋರ್ಟ್ ಪೆರೂಟ್ ಓನ್ ಐನ ಟ್ರೌಟ್ ವ್ಯಾಮ ಔಸ್ಟ್ರಾಲ್ ಫಲಾಯ್ ದೇ ಮಿಸ್ಟುಕ್ ಬೆವೇಗ್ ಕುಂಗ್ ಉನ್ ಪಾಬ ಫಸ್ಟ್ ವಿ ಐನ್ ಕ್ಲೈನ ಟನ್ಸ್ ಔಸ್ ದಿಮ್ ಡೋಪ್ ಲೇಬನ್ ಇನ್ ಶ್ರೀಲಂಕಾ ಐನ್ ಲೀಡ್ ದಸ್ ಗೂಟ ಸ್ಟಿಮುಂಗ್ ಸೆಂಕ್ಟ್ ಉನ್ ಇನರುಂಗ್ ಫರ್ವೆಕ್ಟ್ ಎಟ್ಸ್ ಪೂ ಸೀಲ್ ಬೈ ಲಂಕಾ ರಾಡಿಯೋ ದಿನೇ ದಿನೇ

lankaradio.lk. ಮಿಲನ್ ಗೀತೆ ದಸ್ ನಮಸ್ತೆ ಪಣಯ ದಸಕೆ ಸಿಂಗಲ ಚಿತ್ರಪಟ ಸಂಗೀತೆ ಸೋಂದ ಪಿರುನು ಅತಿಶಯ ವಿಶೇಷ ಗೀತೆ ಲತ ವಲ್ಪೊಳಗೆ ಹಣಟೆ ಟಿಎನ್ ಎ ಪಿರಿಸುದು ಮುರುದು ಶಬ್ದ ನಾವಲ ಅನೇ ಭೂಮಿಕಾಂತ ಗೀತೆ ತುಲ ಸೆಮಿಂಗ್ ಕಲಾಯನು ಅತಿಥಿ ರಸೆ ಪರನ ಸಿನಿಮಾ ಲೋಕೆ ವರ್ಣ ಸಾ ಸರಳ ಹೆಂಗಿ ಅರಗಿನ ಮೇ ಗೀತೆ ಅಸುವಿತ ಹಿತಡೆನ್ನೆ ಪರನ ಸಿನಿಮಾ ಸಾಲಾ ಒಕ ದರ್ಶನ ನಿಹಂಡ ಮೋಹತಕ್ ಸೆಮಿಂಗ್ ಕಲಾಯನ ಸಂಗೀತ ಸಾ ಲತಾ ವಲ್ಪೊಳಗೆ ಹಂಡಿಂಗ್ ಲೋಕ್ಯ ಗುರುತುವಿನ ಹೆಂಗೀಮ ಮುತ್ತುಸ್ವಾಮಿಗೆ ಸಂಗೀತ ಮೇ ಗೀತೆ ದಿನ ರಸ್ತೆ.

ಮಿಲನ್ ಗೀತೆ, ಗಾಯನಕರಣೆ ಮೊಯ್ದೀನ್ ಬೆಗ್ಸಮ್, ಕೆ ರಾಣಿ, ಓಹ್ ಮೇ ಚಿತ್ರಪಟೆ ಹಿಂಗನ್ನಾಗೆ ಚಾಹಿತ್ಯ ರಂಗಪಾನು, ಏ ಚಾಹಿತ್ಯ ರಂಗಪಾನು ಗಮನ ತೊಗೊಂಬೇಕು. ಗೀತೆ ಗಾಯನಕರಣೆ